ಶೀಶಿಯಕ್ಕೆ ಕಡಿಕೆ ಜದಿವಿ ಚೇತಾಯ ಬಿತ್ತಿದ ಬಿತ್ತಿ ಪಲಿ ಮೇ ಜಾತಿಕ ರಾತ ನಾದ ವಿಶ್ವಾಸಿಕದೆ ಗಮ್ಧಿ ಮಾರು ತಲಿದೆ ಅಂದ್ರ ಡಾಚಿ ಕುಮ್ಮಿ ಸದ್ರಾದೆ ಚಾರ್ಚು ಫೇರಿ ಟೂಂಡಿ ಜಾಮ ಸುಣ ಮೇರಿ ಹರಿದಾಸಿಕ ದೇ ಬೇಬ